ಹರಿತ್ಯಾಯ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಚ ಹರಿತ್ಯಾಯ ಹರಿತ್ಯಾಯ ಚ ನಮೋ ನಮಶ್ಚ ಹರಿತ್ಯಾಯ ಹರಿ